dem ni asasia se fo ntumi chede dem ni e poase e fo ntumi chede dem and not no pain na se wo besori awurade a ni aya wo ntetewa ni aya wo saye ni aya wo nguase and not no pain wo fri wo fri wo fri wo fri wo fri wo fri wo fri menya menjina ye ye.